0: ಸಿಗಿ ಲಾರಿಗೇ ಮೆತ್ತಿ ಗಯಾರ ಹಲ್ಲಿ ಮೆ ಬಗಿರುಬುದು ಲಾಗು ಲತಾರು ಈಚಿಗೈ ಬಿದ್ದೇವೆ ಸೆ ಆಹೆ ಬೂ ಸೇರ ಆ ಬಗರಿಗೆಲ್ಲ ನಿಗು ನಿ ಬುಲ್ಗಿ ಬುಗಿನ ಲೂರುದು ಬೆಲುಬ ಲಿದು ಊವರ ನಿ ಲೂಮ ಲಾಗು ಹೈ ಬುಗು ನಿ ವಗು ಲೊಯ್ ಲೆಡೆರೆಗರು ನಿ ಬುಲು ಅಗು ಸೆರಗು ದೂತಿ ಲೆಡೆರೆಗರ ಬೂ ಮೆ ಗು ಸೆರಗು ದೂತಿ ಲೂ ಸೂದರ ಆ ಬಾ ಮೆ ಬದರು ನಿನ್ನಾರು ಬಾವು ಮಾಫ್ರಿ ದುಬದು ಬುಲ್ಲಾ ಇಂಗಿ ದಾರಿ ಬಫಾಯರು ನಿ ಲಗು ಮೊಹಂ ಗಾವನು ಅಗಾಂ ಬಾದು ಲಾಗು ಅರಿಯ ವಗು ಅಲಿಲಾ ಮೆಹ ಮಗಾ ಬಾರ ಹಾ ಹುಮಾ ಅವು ನರಿ ಹರೆ ಹೂ ಲಗು ಫುರ್ಮಿ ಗುವಾರ್ ಗಲ್ಲಾ ಲೇ ಅವಾ ಮಾದಿರು ತು ಆ ಬಾ ಊರಿ ಅಗಾ ಬಾರ ಹಾ ಲಿ ತುಮ ಟಿ ದಾಸ್ ಲನಿ ಆ ಬುಲು ಬೈ ತಿಲ ಫುಯ ಗೋ ಗದ ಬಾಗು ಲೆ ಬಂ ವೆನೆ ಸಗಾ ಬೈ ಫುಯ ಬೈ ಬುವಾರಿ ವ ಬುಯ ತಿ ಮಾ ತಿ ಲು ಬೆಫೆರ್ ದಿ ನಿ ಆ ಬಾ ಲಿದಾ ಗೆ ಉ ಮೆ ಗೆ ಗು ನಿ ಲೆ ಬುವಾ ಗು ಬೈ ಸಗ ಲಾ ಬಿ ತಿ ಲಾ ಸೋ ಬು ಗು ಬು ಮಾ ಫಿ ಯು ಗಾ ತಿ ಆ ಹಿ ಬು ಹ ಬು ಲು ಬೈ ಲೆ ಬಂ ವೆನೆ ಆ ಫುಯ ಗೋ ಗದ ಬ ತಿ ಬು ದುರು ಬೈ ಫುಯ ಬೈ ಬುವಾರಿ ವ ಬುಯತಿ ಮಾ ತಿ ಲು ಲೆ ಫೆರಿ ದಿ ನಿ ಆ ಬಾ ಲಿದಾ ಗೆ ಉ ಮೆ ಗೆ ಗು ನಿ ಲೆ ಬುವಾ ಗು ಬೈ ಸಗ ಲಾ ಬಿ ತಿ ಲಾ ಸೋ ಬು ಗು ಬು ಮಾ ಫಿ ಯು ಗಾ ತಿ ಅರಿಯ ವಗು ತಿ ಮೆ ಹ ಗಿ ಯೆ ಲು ಆ ಗು ಫುರಿ ಮೆ ಗುವಾರ್ ಗ ಲಾ ಲೆ ಇ ಗಿರು ತು ಲು ಮರಿ ಲೂ ತಿ ಲಿ ಚಿಗು ಗಾರ ದ ಲಾನಿ ನ ಇ ಗಿರ ಗು ನಿ ತು ಆ ನರಿ ಹರೆ ಹು ಲು ಆ ಗು ಫುರಿ ಮೆ ಗುವಾರ್ ಗ ಲಾ ಉ ಗುರಿ ಇ ಗಿರು ತು ಲು ಮರಿ ಆ ಹಿ ಮಾ ಮ ಲು ಬೈ ಲ ದು ಗ ತ ಗಾ ಮರಿ ದು ಲಿ ಗಿ ಬು ಗು ಆ ಬ ತ ಗಾ ನ ಲು ಮ ಆ ಮು ಉ ಗುರಿ ಅದು ಗ ದ ಲು ಮು ತು ಫುರು ಮಿ ಯೆ ತಿ ಉ ಗುರಿ ಅ ಗಾ ಬರ ಹನೆ ಲೆ ಗಿ ಯೆ ಅ ಗಾ ಮರಿ ದಿ ತು ಉ ರಿ ಇ ಗಿರ ಗುವಾರ್ ಗ ಲ ದು ಗಿ ಯೆ ಗಿ ಯೆ ಅ ಗಾ ಬರ ಹನೆ ಅಗಾಂ ಬಾದ ನಗಿ ಯೆ ಲು ಆ ಗು ಅನಿಯ ವಗು ವ ಲಾ ಮೆ ಹೋಂ ಹಗು ಚಗು ಲು ಹಗು ಫ್ಲಿರು ಲಾವ್ ಲೆ ಹನಿಯ ಗು ಬೈ ಲಾವ್ ಆ ಫಿ ಯು ನಿ ಲಿಗಿ ಬುಗಿ ಯೆ ಬುಂಗಿ ಆವು ನರಿಯ ಹನೆ ಹೋಂ ಲು ಆ ಗು ಮೋ ಲು ಮು ತಿಲ ಹಾ ಫಿ ಯು ನಿ ಕಾ ಉ ಆ ಗು ನಿ ಲು ಆ ಗು ಸಿಯ ಲು ಲದು ಗ ಲಿಗಿ ಯೆ ಲಾ ಲ ನ ಬೈ ಲಾ ರು ಹ ಬುಂಗಿ ನಿ ಲು ಆ ಗು ಮು ವ ಲದು ಗ ಲಿಗಿ ಯೆ ಲೆ ಬು ಬೈ ಲು ಗುದ್ ನಿ ಲು ಆ ಗು ಹೆರು ಸಲೆ ಲದು ಗ ಲಿಗಿ ಯೆ ಲು ಬು ರು ಗು ತ ಬೈ ವ ರು ವೈ ತ ಬುಂಗಿ ಯು ಲೆ ವೈ ರಿ ಗು ಬೈ ನಿ ಲು ಆ ಗು ಹಿಶೆ ಗು ಲದು ಗ ಸಿಯ ತಿ ನಿ ಹಾ ಹರು ದ ಗುದ್ ನಿ ಹಾ ಉರಿ ದ ಗುದ್ ಆ ಬಾ ಇದ್ ಬುರಿ ಅರಿಯ ಗ ರಿ ಗ ಹು ಮ ಆ ಹಾ ಓ ಉ ಆ ಮಾ ಫಿ ರು ಗ ನಿ ಕಾ ಉ ಆ ಗು ಲದು ಗ ಫುರು ಯ ಗು ಆ ರಿ ಗ ಆ ಮು ಕಾ ತೆ ಹರಿಯ ಗು ಲು ಐ ಲಿ ರಾ ಲು ಮ ಗಿ ಯ ತಿ ಮಾ ಫಿ ಅಗಾ ಬಾ ದ ಲು ಆ ಗು ಅರಿಯ ವ ಗು ವ ಲಾ ಮೆ ಹಾ ಆ ಗು ಲು ಆ ಗು ಆ ಗು ಆ ರಿ ಲು ಆ ಗು ಆ ರಿ ಆವು ನರಿ ಹರೆ ಹೂ ಲು ಮಾ ಗಿ ಯು ಗುದ್ ಹು ಮಾ ಉರಿ ಬನಿ ಲು ಆ ಗು ಉರಿ ಬನಿ ಲು ಬಾರ ಗೆ ಲಿ ರಾ ಆ ಈಚಿ ಗ ಗರಿ ಗೆ ಗು ಫು ದೈ ಲು ಆ ಗು ಆ ಬಾ ಲೋ ಗ ಹಿ ಗಿ ಬು ರು ಯ ಹು ಮಿ ಲೆ ಆ ಬಾ ಓ ಬೋ ಲು ಲೆ ಆ ಲು ಗು ತಿ ಲ ನ ಗ ನ ಲಿ ಗಿ ಬು ಗೆ ಲು ರು ದು ತೋಯ್ ಗೆ ಹಿ ಸಿ ಮಿ ಸಿ ಈ ಗ್ರ ಹು ಮಿ ಲು ಗೆ ಲ ನ ಗ ನ ಹ ಬಿ ತ ಆ ಹ ಲ ಫೋಸ್ ರ ಆ ಬಾ ಗರಿ ಗೆ ಲು ಹ ನ ಗ ಆ ಬಾ ನ ಗ ನಿ ಲು ಆ ಗು ಆ ಬಾ ಮಾ ಇಲಿ ಬರ ಹು ಮಿ ಲು ಆ ಗು ಬಿ ಆ ಮಾ ಇಲಿ ಫುರು ಮಿ ಗು ಆ ರ ಗ ಲೆ ಮು ರಿ ಹ ತಿ ಆ ಬಾ ಕಾ ತೆ ಹು ಮಾ ರು ಹು ಮಿ ಲು ಮಿ ಚಿ ಗ ಹು ಮೈ ಗಿ ಹ ನ ಗ ಲು ಆ ಗು ಲೆ ಅ ಫು ರ ದೆ ಹ ತಿ ಹು ಮಾ ಅಗಾಂ ಬಾ ದು ಗಿ ಯೆ ಲು ಆ ಗು ಅರಿ ಯ ವ ಗು ವ ಲಾ ಮೆ ಹಾ ಹಿ ಸಿ ಲಾ ಬು ಮಾ ದ ಬು ಲಿ ಯೆ ರೆ ಗು ದಾ ಮೆ ಬಾ ಗ ನಿ ಬು ಆ ಉ ನರಿ ಹ ರೆ ಹು ಹಿ ಸಿ ಹು ಮಾ ಹಾ ಗ ನಿ ಹು ಬಿ ನಿ ಹು ಮಾ ಯೆ ಮೆ ಹಾ ಇ ಯೆ ರೆ ಗು ಬಾ ಲು ಅದು ಗ ಹು ಮಾ ಬುಯ್ ತಿ ಹು ಹಾ ಯೆ ರೆ ಹ ಬು ಬ ಯೆ ಹು ಅ ಫು ರಿ ದ ಹು ಗಿ ಯೆ ಮೆ ಲು ಬು ಗಿ ಯು ಅ ವ ಗು ಹಾ ಅ ನಾ ಬ ಗು ಬಾ ಲು ಹಾ ಉ ರಿ ಬ ಬೈ ಔ ಸೆ ರು ನು ಇ ತರ ಲು ಬ ಲಿ ರ ಹಿ ಹು ಮಾ ಹು ಗು ಚಿ ಬು ಗಿ ಯು ಲೆ ಸಿ ಯೆ ಲು ಬೈ ಲೆ ಓ ನ ಹಬಾ ಲಿ ವೇ ಯು ಹೋಂ ಬುಯ್ ತಿ ಯಾ ಹಾ ಮ ಉರಿ ಬ ತಿ ಓ ನ ಹ ಲೈ ಹು ಯ ದಾಂದು ಹೋಂ ಮು ವ ರ ತಿ ಯಾ ಕೈ ಹೋಂ ಹಾ ಉ ವ ರ ತಿ ಯಾ ಆ ಹಿ ಹಾ ರಿ ಗು ಬ ಯ ಲು ಬೈ ಹಿ ಸಿ ಹ ಬು ಬ ಯ ಹೋಂ ಇ ಸಿ ದ ಹೋಂ ಕಬ ಗ ಫಾ ಯ ತಿ ಹೆ ರೆ ಸಿ ದಿ ರ ಲು ಆ ಗು ಲಿ ರ ಅದ ಗ ಹ ಮು ತಿ ಗಿ ಯ ಸ ಲು ಫ್ರಿ ತಿ ಹಾ ಗು ಬ್ರ ಬಾ ಲಿ ಲಿ ಸೆನ್ಸ್ ನ ಗು ಮ ದಿ ಇ ತರ ಆ ಹಿ ಹೋಂ ರಿ ಗು ಯ ಲು ಬೈ ಹ ಮ ದ ಗು ಹ ಬು ಸರ ವ ಕ ಬುಯ್ ತಿ ಹ ರು ತು ಬೈ ಲಾ ಲಿ ರ ibi ni ha ibi ni habu bo yen lu bungi yo adiga hamuti gi yen uwara gwa huma lu baiti kaisi uwara gwa lan hagu si bungi yo lesi yelo bai
1: San Mateo capítulo 6
2: aba la sigiru Jesusu arufu da hongri ge wubu ogu gi yen larinya ga
0: goni ge huma lu hadiga kate buiti hagibu gen gri ge lunru hari hin ai hadiga itara ni shu bai hagu chi bungyo le sielu bai a fayeru wa ha ha. Liga dame lu bai hidara gong a bago demeti. Masubu di raga da hu mai lung sun u bau keise hadiga ha biyangu wa banya igibu ligili si rugu luma umadarugu. Hage ya, hadiga ni lira, lunigo hadumar hagurigi ya buidu hawago ni naru hao lagu laula hadugo ni lira ibi hamali hafayiru waha dalahishi kwa abakati ilungu demeti masubu dirale ni besi bumada adiga humai labu gen libidin wa hagu chibungi le arihubalin le hadugo bai labu gen libidin wa lishi kwa hafayiru waha tagin le hafuridun lubungi yu Mintara huma kei ha biango banyi gibo ha hinsia banyi hon lon ha furi dun rara ti da ha ligili zi luma li da legeya dun uma lon harihi ni agurigia. Ni nara hao, luago lau la ha dugu ni lira I biha ha mali ha fayiru waha. Ta le ha furi dun lo bungio, bela uma hirumu rugun, daru huma ime hu benari, aba me ha furi dun lo hagushi bungio le labu go banyi huma nye. Hagushi meti bungio, Le arihu balin le hadugu bai lidan limani lishigu ba hafayiru waha. Lidan le hafuri idun, magu yu wagu da hu madi muri le malati kei hadugu hai bidi habu banyan lun bungi yu. Harita guatinya ti luagu lagambu banyan la bungi ladiga libe hadumri ha. Mitara hu ma lubayti kei hagaya, ladiga lubani kei hafuri idun lun bungi yu subuti lali kala habu senru bai. Itara luba lubaiti hafuri idun. Wawuchi bungi yu lesi ya lubi. Inebe wala biri. Nyubi la baruwe ha. Adugu wala bugunda ya ubogo kukela dugunu wa siyalu. Rubon wega feng to lani na sagu wei uwang ugunye. Ferudu na bai uribati le adiga wamali bai. Ki ferudu na wamani ya hadigu banya uribati uwang. Migira bawa lu wabur halidu wa ucha wagunye. Dise gudari gubawa loe. Laduga buguya le aruwa habai. Buguya le sunti bai gabafu. Buguya le wairi gubai lun sunda. Itarala. Itaralinya lubaiti. Aha ya ferudu na huma amo luagu uribati le adiga hamali bai hon. Ferudu na lubadun ginye hagu chibungi le siya lubai. Aha ya uwa ferudu na huma amo. Uwa bai ginye ferudu na lani hugu chibungi yu hifigong.
2: Aba larinya gu Jesusu.
0: Uguya, tame leha yunaro. Moruda huma liru igibu kei hadiga biyango tigibu. Agia hadiga bali itara lurugu harihi nigiriga lau hayunaro ya laa. Ninaro hao, lagu lau la hadiga ni lira ibiha hamali hafayiru waha. Ayin huguya, da leha yunaro, shibahu me higibu. Aranse kwa huguya mehungu. Mefen hamamu kagiriga lau hayunaro ya laa. Ugu shinruguba bungi ule marin hibe ige fen luago hayunari ya lan. Aba meti lichugun hafaya iruwaha. Mondara kwa huma irisi ni ya ubuwa gulenye lube gayara lan. Hahu chung hamutiri anigagahu da diligi ya kate. Legin nyehi lube gayara lan hebelurun hiveru tiyan lo hiveru ha. Ondara kwa huma irisi ni sielu. Lenye lube sinya lan hahu chung hamutiri magahu da diligi ya ni kata. Mebelu hagi ya hiveru tiyan hiveru ha nyehi. Ladiga lenye lumuti hirisi. Nyenye unginye hanigi. Agu li lampu bai ugubo. Ani lubai ti buidu lubai bago. Harugu waga bai ginye lau sumbugubo. Kama lumu ahi sandi lubai bago. Lida bai luburiga sumbugubo. Ani lubai ti luburiga lubai lampu le bida bai. Ida ti malubati luburiga. Uwati ni aba gayara ti leselwe dohon bian yubudirugo. Ladiga linsia doba aba hadagien lumu. Liere godame le abalun. Uwara guabe luma aba hata gie. Lishi ke meme beresi ni luagu le aba. Sinyati le seri idunu wa lubungi yo luma lun sainso. Narihane lubaiti hon. Madihere huma luagu kabala haiga o kabala hata lun habagaridun. Ni tuagu daugu to lumbo hadoruno. Mafuna ke gebegi timati bagari sugu lau egini. Gebegi ugubu sugu tau daugu. Ariha huma hontu nuru ha ha mabanya garaba lirugo. Mabu na guhanya, malubaha, mareidu ha maya lubaha ni lida alagay, lausun lira, roti haguchi le sieluwe egini hon. Mafu na gege begi ti matan, sigu hao dunuru. Kage hida genga yarabe lishu gong bia ugudi laun lugubo, ka laebe lanarime be lafa gong luago. Ka wago hadihere tatuago dago. Ariha huma ida liya la lawayna mudun fuluri. Lausun mawadi marila, madugu ligi ya gamisa, Nimi heuruwe salomo.